0: ನಾಮ ಹಾಡಿ ತಿರುಚಿ ಚಲ ಚಲ ಆಕೆ ಝೂಮ್ ಆಡಿ ತಿರುಚಿ ಚಲ ಚಲ ಆಕೆ ಝೂಮ್
1: ಆಡಿ ಚಲ ಚಲಾಕೆ ಝೂಮ್ ತಿರುಚಿ ಚಲ ಚಲಾಕೆ ಝೂಮ್ ಬಾಜು.

ಚತುರ ನಾರ ಅಮ ಚೋರ ಗಣೇಶ ಚತುರ ನಾರ ಅಮ ಪಕಡ ಕರಕ ಗದೆ ಮೇರೆ ಮನ್ ಕೆ ಪಾರ ಯೇ ಭೂತ ಜಾತ.

0: ಗೋಳ ಚತುರ ಏಕ ಪೇರ ಯಾ ಗೋಳ ಬೋಲ ಯಾ ಚತುರ ಬೋಲ
1: ಎಕ ಚತುರ ನಾರ ಕರ್ಕೆ ಸಿಂಗಾರ ಎಕ ಚತುರ ನಾರ ಬಡಿ ಹೋಶಿಯಾರ ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ ಅಪ್ನೇ ಹಿ ಜಾಲ ಮೇ ಫಸತ ಜಾತ ಹಮ ಮರತ ಜಾತ ಅರೆ ಆಯ ಆಯ ಆಯ ಆಯ ಆಯ ಆಯ ಆಯ ಚತುರ ನಾರ ಬಡಿ ಹೋಶಿಯಾರ ಕರ್ಕೆ ಸಿಂಗಾರ ಅಪ್ನೇ ಹಿ ಜಾಲ ಮೇರೆ ಮನ ಕೆ ದ್ವಾರ ಫಸತ ಜಾತ ಯೇ ಘುಸತ ಜಾತ ಹಮ ಹಸತ ಜಾತ ಹಮ ಮರತ ಜಾತ ಮರತ ಜಾತ ಅರೆ ಮರತ ಜಾತ

ಬಿರಜ ಆಮನು ಬಿಸರನ ಕಾರೆ ಬಿರಜ ಆಮನು ಏ ಅಚ್ಚರ ಜಹಾನಿ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ ಸುಮ